0: FM.LK.
1: ರುಹುನಟ ರಾಜರಟ ಸಿಂಕಡಗಲಟ ಡಬ್ಲ್ಯೂ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಲೈವ್ FM.LK.

0: ಯಾವ ರಾತ್ರಿ ಆಟಾಯಿ ಮಿಸೈ ಸೈಬರ್ ಅವಕಾಶೆ ಲಾಂಕಿಯ ಹದಗಸ್ಮ
1: ಲೈವ್ ಎಫ್ಎಂ ಲೈವ್ ಎಫ್ಎಂ.lk

0: ಟೈಮ್ ವಿಲಾವ ರಾತ್ರಿ ಆಟಾಯಿ ಹತ್ತೊಲಿ ಹೈ www.liveofm.lk ಹಿತ ಪೀನವನ ರಾಸ
1: live fm.lk ಕೀಲಾ.

0: ಬೃಹುನಟ ರಜರಟ ಸಿಂಕಡಗಲಟ www.liveFM.lk
1: ಲಂಕಾ ವಿಲಾವಿನ್ ಪಾಂದ್ರದ್ದೆ ಕಾಯಿ 40
2: ಹೈ FM.lk